ಪ್ರೇಮ ರೂಪ ರಸತಂಪ ತಿಳಿಯಿಲ್ಲ. ಯಾ ತಿನ್ಕೋ ನಿತ್ ಭೋಗ, ಬ್ರಜಕ್ಕೆ ಎಸೆ ರಸಿಕ ಹೇ ಪ್ರೇಮಿ ಹೇ ಲಾಲಾ ಕನ್ಹಯ್ಯಾ ಕಿ ಲೀಲಾನ್ಕೋ ದರ್ಶನ್ ಖೂಬ್ ಖೂಬ್ ಕರೇ. ಔರ್ ಯಾ ಸಮಯ ತೋ ಸಾವನ್ ಮೇ ಹಿಂಡೋಲಾ ಖೂಬ್ ದರ್ಶನ್ ದೇ ರೇ, ಹಿಂಡೋರಾ ಝೂಲೆ ಗಿರವರ್ ಧಾರಿ, ಝೂಲನ್ ಆಯಿ ಸಕಲ ಬಡಿ ಸುಂದರಿ, ಷಟ್ ದಶ ಭೂಷಣ ಸಾರಿ, ನಾಚತ್ ಗಾವತ್ ಕರತ್ ಕುಲಾಹಲ, ತೇತ್ ಪರಸ್ಪರ ತಾರಿ, ಮೋರ್ ಚಕೋರ್ ಪಪೈಯಾ ಬೋಲತ್ ಹೇ ಸುಖಕಾರಿ. ಪ್ರಜ ಮೇ ತೋ ಖೂಬ್ ಆನಂದ ಬರಸ್ ರಯೋಯ್, ಓ ಖೂಬ್ ಹಿಂಡೋಲಾ ಕೆ ದರ್ಶನ್, ರಾಧಾರಾಣಿ ಕೆ ದರ್ಶನ್ ಹೇ ರೇ. ಯ ಬ್ರಜ ಲೋಕ ಗೀತ.